0: ಕಾಲಿಲ್ಲ ಕತ್ತಿ ಸೈಸನು ಇನ್ನಿ ಹಿಡಿಮೇ ಪಿಕ್ಕರ್ ಕುಸಿದು ಇನ್ನಿ ಹಿಡಿಮೇ ಪಿಕ್ಕರ್ ಕುಸಿದು
1: ಮೋ ರಾಜ ಹುಚ್ಚು ತಿನಿ ಪೋನಿ ತಿವಣ ರಾಣಿ ಹುನೆ ಚ ಏಕ್ ಹಾಮ್ರು ಚುಟ್ಟೇ ಕಹಾನಿ ಪನೌಲ ಪ್ರಿನ್ಸೆ ಸಾಮಿ ಖರಿ ಖರಿ ವಿಷಯ ದಿನೆ ಕಸ್ತು ತಿನ್ರು ಪ್ರಾಣಿ ಅಬ ನಚಾಉ ನ ಪರ ಪರ ಚಾನಿ ಚಾನಿ ಮನ ನಚಿಕ ಅವಕಾ ಕಿನ ಹುಚ್ಚ ಪಾನಿ ಪಾನಿ ಪೈಸ ಠಾಂಕಿತ ಜಾಚ ಅಬ ಸುಹನೆ ಪಹೋ ಕಿ ಮನ ಮಿಲೆ ಸಾತಿ ಮಲ ರೋಜ್ ನೆ ಪಹೋ ಕಿ